ಅಸ್ಮಾಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷ ವಿಶೇಷ ಲಿಂಗ ಮಾತಾ ಲಿಂಗಾನಿ ಗುಣಪರ್ವಾಣಿ ದ್ರಷ್ಟಾದ್ರಿ ಮಾತ್ರ ಶುದ್ಧೋಪಿ ಪ್ರತ್ಯಾನುಪಶ್ಯ ತದರ್ಥಂ ಯೇವ ದೃಶ್ಯಸ್ಯ ಆತ್ಮಾ ಕೃತಾರ್ಥಂ ಪ್ರತಿ ನಷ್ಟಮಪ್ಯ ನಷ್ಟಂ ತದನ್ಯಸ್ಯಾಧಾರಣತ್ವಾತ್ ಸ್ವಸ್ವಾಮಿ ಶಕ್ತಿಯೋ ಸ್ವರೂಪಲಬ್ಧಿ ಹೇತು ಸಂಯೋಗ ತಸ್ಯ ಹೇತುರ ವಿಧ್ಯಾ ತದಭಾವಾತ್ ಸಂಯೋಗಾಭಾವೋ ಹಾನಂ ತದೃಶೇ ಕೈವಲ್ಯಂ ವೇಗಖ್ಯಾತಿರತಿ ಅವಿಪ್ಲವಾಹಾನೋಪಾಯ ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ ಯೋಗಾಂಗಾನಾಮನುಷ್ಠಾನಾತ್ ಶುದ್ಧಿಕ್ಷಯೇ ಜ್ಞಾನಾದೀತಿರಾವ್ಯಕಖ್ಯಾತಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೋ ಅಷ್ಟೌ ಅಂಗಾನಿ ಅಹಿಂಸಾ ಸತ್ಯಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಬ್ರಹ್ಮಯಮಃ ಜಾತಿದೇಶಕಾಲ ಸಮಯಾನವಚ್ಛಿನ್ನಾಃ ಸಾರ್ವಭೌಮ ಮಹಾವ್ರತಂ ಶೌಚ ಸಂತೋಷ ತಪ ಸ್ವಾಧ್ಯಾಯೀಶ್ವರ ಪ್ರಣಿಧಾನಾನಿ ನಿಯಮಃ ವಿತರ್ಕವಾಧನೆ ಪ್ರತಿಪಕ್ಷ ಭಾವನಂ ವಿತರ್ಕಾಹಿಂಸಾದಯ ಕೃತಕಾರಿತಾನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮಧ್ಯಾದಿ ಮಾತ್ರ ದುಃಖ ಅಜ್ಞಾನ ಅನಂತಫಲಾಃ ಇತಿ ಪ್ರತಿಪಕ್ಷ ಭಾವನಂ ಅಹಿಂಸಾ ಪ್ರತಿಷ್ಠಾಯಾಂ ಸತ್ತತ್ಸನ್ನಿಧೋ ವೈರತ್ಯಾಗಃ ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾಫಲಾಶ್ರಯತ್ವಂ ಅಸ್ತೇಯ ಪ್ರತಿಷ್ಠಾಯಾಂ ಸರ್ವಲೋಕಾತ್ಮೋಪಸ್ಥಾನಂ ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭಃ ಅಪರಿಗ್ರಹಸ್ಥೈರ್ಯೇ ಜನ್ಮಕಥಂತಾ ಸಂಭೂತಃ ಶೌಚಾತ್ ಸ್ವಾಂಗಚುಗುಪ್ಸಾ ಪರೈರ ಸಂಸರ್ಗಃ ಸತ್ತಶುದ್ಧಿ ಸೌಮನಸ್ಯ ಏಕಾಗ್ರ್ಯ ಇಂದ್ರಿಯಜಯಾತ್ಮದರ್ಶನ ಯೋಗ್ಯತ್ವಾನಿ ಚ ಸಂತೋಷಾದನುತ್ತಮ ಸುಖಲಾಭಃ ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯಾತ್ ತಪಸಃ ಸ್ವಾಧ್ಯಾಯ ದಿಷ್ಟದೇವತಾ ಸಂಪ್ರಯೋಗ ಸಮಾಧಿ ಸಿದ್ಧಿರ್ ಈಶ್ವರ ಪ್ರಣಿಧಾನಾತ್ ಸ್ಥಿರ ಸುಖಂ ಆಸನಂ ಪ್ರಯತ್ನ ಶೈಥಿಲ್ಯಾನಂತ ಸಮಾಪತಿಭ್ಯಾಂ ತತೋ ದ್ವಂದ್ವಾನಭಿಘಾತಃ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ಗತಿ ವಿಚ್ಛೇದ ಪ್ರಾಣಾಯಾಮಃ ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ ದೇಶಕಾಲ ಸಂಖ್ಯಾ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ ಸೊ ಯು ಆರ್ ಡಿಸ್ಕಸಿಂಗ್ ದಿಸ್ ಸೂತ್ರ ಬಾಹ್ಯ ಆಭ್ಯಂತರ ಸ್ತಂಭ ವೃತ್ತಿ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ ವಿ ಆರ್ ಟಾಕಿಂಗ್ ಅಬೌಟ್ ದಿ ರೇಚಕ ಅಂಡ್ ಪೂರಕ ಥ್ರೂ ದಿ ರೇಚಕ ಅಂಡ್ ಪೂರಕ ದಿ ಅಂತ ಕುಂಭಕ ಅಂಡ್ ಬಹಿ ಕುಂಭಕ ವಿಚ್ ಇಸ್ ಪ್ರಾಕ್ಟಿಸ್ಡ್ ಬಿಕಾಸ್ ಆಫ್ ದಟ್ ದಟ್ ಕೈಂಡ್ ಆಫ್ ಪ್ರಾಣಾಯಾಮ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್ ದಿ ಪ್ರಾಣಾಯಾಮ ವಿಚ್ ಹ್ಯಾಪನ್ಸ್ ಆಟೋಮ್ಯಾಟಿಕ್ಲಿ ಬಿಕಾಸ್ ಆಫ್ ದಿ ಪ್ರಾಕ್ಟಿಸ್ ಆಫ್ ದಿಸ್ ಕೈಂಡ್ ಆಫ್ ಪ್ರಾಕ್ಟಿಸ್ಡ್ ಪ್ರಾಣಾಯಾಮ ವಿಚ್ ಇಸ್ ದಿ ಕುಂಭಕ ವಿಚ್ ಇಸ್ ನ್ಯಾಚುರಲ್ ದಟ್ ವಿಲ್ ಬಿ ಎಕ್ಸ್ಪ್ಲೇನ್ ಇನ್ ದಿ ನೆಕ್ಸ್ಟ್ ಸೂತ್ರ ಚತುರ್ಥ ದಟ್ ಇಸ್ ದಿ ಫೋರ್ತ್ ಸ್ಟೇಜ್ ಸೊ ದಟ್ ವಿಲ್ ಬಿ ಎಕ್ಸ್ಪ್ಲೇನ್ ಇನ್ ದಿ ನೆಕ್ಸ್ಟ್ ಸೂತ್ರ ದಿ ಇನ್ಹೇಲಿಂಗ್ ಹೋಲ್ಡಿಂಗ್ ಎಕ್ಸೇಲಿಂಗ್ ಹೋಲ್ಡಿಂಗ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್ ಥ್ರೂ ಪ್ರಾಕ್ಟಿಸ್ ಅಂಡ್ ದಟ್ ಆಲ್ಸೋ ಇಸ್ ಆಫ್ ತ್ರೀ ಟೈಪ್ಸ್ ದೇಶ ಕಾಲ ಸಂಖ್ಯಾಭಿ ಕಂಟ್ರೋಲಿಂಗ್ ಇಟ್ ಇನ್ ಅ ಸ್ಟೇಟ್ ಇನ್ ಅ ಪ್ಲೇಸ್ ಕಂಟ್ರೋಲಿಂಗ್ ಇಟ್ ಇನ್ ಫಾರ್ ಅ ಪೀರಿಯಡ್ ಆಫ್ ಟೈಮ್ ಕಂಟ್ರೋಲಿಂಗ್ ಇಟ್ ಫಾರ್ ಅ ಪೀರಿಯಡ್ ಆಫ್ ಕೌಂಟ್ ಅಂಡ್ ದಟ್ ಆಲ್ಸೋ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ ಇಫ್ ಯು ಪ್ರಾಕ್ಟಿಸ್ ದಟ್ ದೆನ್ ಇಟ್ ಬಿಕಮ್ಸ್ ದಿ ಪ್ರಾಣಾಯಾಮ ಬಿಕಮ್ಸ್ ವೆರಿ ದೀರ್ಘ ಅಂಡ್ ಇಟ್ ಬಿಕಮ್ಸ್ ಸಟಲ್ ಸೂಕ್ಷ್ಮ ಆಲ್ಸೋ ನೌ ದೇರ್ ಆಲ್ಸೋ ಮಂದ ಮಧ್ಯ ಅಧಿಮಾತ್ರ ಅಥವಾ ತಥೋಪಿ ವಿಶೇಷ ದೇರ್ ಆಲ್ಸೋ ದೇರ್ ಇಸ್ ಅ ಡಿಫರೆನ್ಸ್ ಮಂದ ಮಧ್ಯಮ ಅಂಡ್ ಅಧಿಮಾತ್ರ ವಾಟ್ ಇಸ್ ಮಂದ ವಾಟ್ ಇಸ್ ಮಧ್ಯ ಅಂಡ್ ವಾಟ್ ಇಸ್ ಮಧ್ಯಮ ಅಂಡ್ ವಾಟ್ ಇಸ್ ಅಧಿಮಾತ್ರ ಮಂದ ಇಫ್ ಯು ಡೂ ಅಪ್ ಟಿಲ್ 12 ಇಫ್ ಯು ಆರ್ ಏಬಲ್ ಟು ಡೂ ಅಪ್ ಟಿಲ್ 12 ಕೌಂಟ್ಸ್ ಸಂಖ್ಯಾ ದೆನ್ ದಟ್ ಇಸ್ ಮಂದ ಇಫ್ ಯು ಆರ್ ಏಬಲ್ ಟು ಕಂಟಿನ್ಯೂ ಟು ಹೋಲ್ಡ್ ದಿ ಪ್ರಾಣ ಬ್ರೆತ್ ಫಾರ್ 24 ಕೌಂಟ್ಸ್ ದಟ್ ಇಸ್ ಮಧ್ಯಮ If you are able to hold on to prana for 36 counts, that is uttama. So, there also it differs. The pranayama, there also in the desha, kala, sankhya, there also there is a difference of class. Manda, madhyama and uttama. Till 12 it is manda only. 12 or till 12, it is manda. ಯತ್ರ ಪ್ರಶ್ವಾಸ ಪೂರ್ವಕೋ ಇನ್ಫ್ಯಾಕ್ಟ್ ಓನ್ಲಿ ಫ್ರಮ್ 12 ದೇ ಸ್ಟಾರ್ಟ್ ಅಸ್ ಮಂದ ಬಿಕಾಸ್ ದಿ ಪ್ರೀವಿಯಸ್ ಸಿಚುವೇಶನ್ ದೇ ಆರ್ ಪ್ರಾಕ್ಟಿಸಿಂಗ್ ಪ್ರಾಣಾಯಾಮ ದೇ ಆರ್ ನಾಟ್ ಎಂಟರ್ಡ್ ಟು ಪ್ರಾಣಾಯಾಮ ಸೊ ದಟ್ ಇಸ್ ಓನ್ಲಿ ಆಫ್ಟರ್ 12 ಮಂದ ಯು ಕ್ಯಾನ್ ಆಕ್ಸೆಪ್ಟ್ ಓನ್ಲಿ ಆಫ್ಟರ್ 12 ಯತ್ರ ಪ್ರಶ್ವಾಸ ಪೂರ್ವಕೋ ಗತ್ಯಭಾವ ಸ ಬಾಹ್ಯ ಯತ್ರ ಶ್ವಾಸಪೂರ್ವಕೋ ಗತ್ಯಭಾವ ಸ ಆಭ್ಯಂತರ ತೃತೀಯ ಸ್ತಂಭ ವೃತ್ತಿರ್ ಯತ್ರ ಉಭಯ ಅಭಾವ ಸಕತ್ ಪ್ರಯತ್ನ ಭವತಿ ಸೊ ವೇರ್ ಎವರ್ ವೆನ್ ಯು ಆರ್ ಇನ್ಹೇಲಿಂಗ್ ಯು ಪ್ರಿವೆಂಟ್

ಅತ್ರಾತೆ ಭದ್ರಾರಾಶನ ಅಪಶ್ಯಮೃತಸ್ಯಯಾಭಿರಕ್ಷಂತಿ ಗೋಪಾಃ ಆತ್ಮಾನಂತೆ ಮನಸಾರಾಧಾ ಜಾನಾಮವೋ ದಿವಾ ಪತಯಂತಂಬತಂಗಂ ಶಿರೋ ಅಪಶ್ಯಂ ಪಥಿಭಿಃ ಸುಗೇಭಿರರೇಣುಭಿರ್ಜೇಹ ಮಾನಂ ಪತತ್ರೀ.

ದೇವಂ ಭಕ್ತಸ್ತ್ವಂ ಪರಮೇಶ್ವರಂ ತೇನ ತೇ ಶ್ರಾವಯಿಷ್ಯಾಮಿ ಯತ್ತದ್ ಬ್ರಹ್ಮ ಸನಾತನಂ ನ ಶಕ್ಯಂ ವಿಸ್ತರಾತ್ ಕೃತ್ಸ್ನಂ ವಕ್ತುಂ ಸರ್ವಸ್ಯ ಕೇನಚಿತ್ ಯುಕ್ತೇನಾಪಿ ವಿಭೂತೀನಾಂ ಅಪಿ ವರ್ಷಶತೈರಪಿ ಯಸ್ಯಾದಿರ್ಮಧ್ಯಮಂತಂಚ ಸುರೈರಪಿ ನ ಗಮ್ಯತೆ ಕಸ್ತಸ್ಯ ಶಕ್ನುಯಾದ್ ವಕ್ತುಂ ಗುಣಾನ್ ಕಾರ್ಸ್ನ್ಯೇನ ಮಾಧವ ಕಿಂತು ದೇವಸ್ಯ ಮಹತಃ ಸಂಕ್ಷಿಪ್ತಾರ್ಥಪದಾಕ್ಷರಂ ಶಕ್ತಿತಶ್ಚರಿತಂ ವಕ್ಷೇ ಪ್ರಸಾದಾತ್ತಸ್ಯ ಧೀಮತಃ ಅಪ್ರಾಪ್ಯತು ತತೋನುಜ್ಞಾಂ ನ ಶಕ್ಯಸ್ತೋತುಮೀಶ್ವರಃ ಯದಾ ತೇನಾಭ್ಯನುಜ್ಞಾತಃ ಸ್ತುತೋ ವೈ ಸ ತದಾ ಮಯಾಂ ಅನಾದಿನಿಧನಸ್ಯಾಹಂ ಜಗದ್ಯೋನಿರ್ಮಹಾತ್ಮನಃ ನಾಂನಾಂ ಕಂಚಿತ್ ಸಮುದ್ದೇಶಂ ವಕ್ಷ್ಯಾಮ್ಯವ್ಯಕ್ತಯೋನಿನಃ ವರದಸ್ಯ ವರೇಣ್ಯಸ್ಯ ವಿಶ್ವರೂಪಸ್ಯ ಧೀಮತಃ ಶೃಣು ನಾಂನಾಂ ಚ ಯಕೃಷ್ಣ ಯದುಕ್ತಂ ಪದ್ಮಯೋನಿನಾಂ ದಶನಾಮ ಸಹಸ್ರಾಣಿ ಯಾನ್ಯಾಹ ಪ್ರಪಿತಾಮಹಃ ತಾನಿ ನಿರ್ಮಥ್ಯ ಮನಸಾ ದಧ್ನೋ ಘೃತಮಿವೋದ್ಧೃತಂ ಗಿರೇಃ ಸಾರಂ ಯಥಾ ಹೇಮ ಪುಷ್ಪಸಾರಂ ಯಥಾ ಮಧು ಘೃತಾತ್ ಸಾರಂ ಯಥಾ ಮಂಡಃ ತಥೈತತ್ ಸಾರಮದ್ಭುತಂ ಸರ್ವ ಪಾಪಾಪಹಮಿದಂ ಚತುರ್ವೇದ ಸಮನ್ವಿತಂ ಪ್ರಯತ್ನೇನಾಧಿಗಂತವ್ಯಂ ಧಾರ್ಯಂಚ ಪ್ರಯತಾತ್ಮನಾ ಮಾಂಗಲ್ಯಂ ಪೌಷ್ಟಿಕಂಚೈವ ರಕ್ಷೋಘ್ನಂ ಪಾವನಂ ಮಹತ್ ಇದಂ ಭಕ್ತಾಯ ದಾತವ್ಯಂ ಶ್ರದ್ಧಧಾನಾಸ್ತಿಕಾಯ ಚ ನಾಶ್ರದ್ಧಧಾನ ರೂಪಾಯ ನಾಸ್ತಿಕಾಯಾಜಿತಾತ್ಮನೇ ಯಶ್ಚಾಭ್ಯಸೂಯತೆ ದೇವಂ ಕಾರಣಾತ್ಮಾನಮೀಶ್ವರಂ ಸ ಕೃಷ್ಣನರಕಂ ಯಾತಿ ಸಹ ಪೂರ್ವೈಃ ಸಹಾತ್ಮಜೈಃ ಇದಂ ಧ್ಯಾನಮಿದಂ ಯೋಗಂ ಇದಂ ಧ್ಯೇಯಮನುತ್ತಮಂ ಇದಂ ಜಪ್ಯಮಿದಂ ಜ್ಞಾನಂ ರಹಸ್ಯಮಿದಮುತ್ತಮಂ ಯಂ ಜ್ಞಾತ್ವಾ ತ್ವಂತಕಾಲೇಪಿ ಗಚ್ಛೇತ ಪರಮಾಂಗತಿಂ ಪವಿತ್ರಂ ಮಂಗಳಂ ಮೇಧ್ಯಂ ಕಲ್ಯಾಣಮಿದಮುತ್ತಮಂ ಇದಂ ಬ್ರಹ್ಮಾಪುರಾ ಕೃತ್ವಾ ಸರ್ವಲೋಕಪಿತಾಮಹಃ ಸರ್ವಸ್ತವಾನಾಂ ರಾಜತ್ವೇ ದಿವ್ಯಾನಾಂ ಸಮಕಲ್ಪಯತ್ ತದಾ ಪ್ರಭೃತಿ ಚೈವಾಯಂ ಈಶ್ವರಸ್ಯ ಮಹಾತ್ಮನಃ ಸ್ತವರಾಜ ಇತಿ ಖ್ಯಾತೋ ಜಗತ್ಯಮರಪೂಜಿತಃ ಬ್ರಹ್ಮಲೋಕಾದಯಂ ಸ್ವರ್ಗೇ ಸ್ತವರಾಜೋವತಾರಿತಃ ಯತಸ್ತಂಡಿ ಪುರಾ ಪ್ರಾಪ ತೇನ ತಂಡಿಕೃತೋಭವತ್ ಸ್ವರ್ಗಾಚ್ಚೈವಾತ್ರ ಭೂಲೋಕಂ ತಂಡಿನಾ ಹ್ಯವತಾರಿತಃ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪಪ್ರಣಾಶನಂ ನಿಗದಿಷ್ಯೇ ಮಹಾಬಾಹೋ ಸ್ತವಾನಾಮುತ್ತಮಂ ಸ್ತವಂ ಬ್ರಹ್ಮಣಾಮಪಿ ಯದ್ಬ್ರಹ್ಮ ಪರಾಣಾಮಪಿ ಯತ್ಪರಂ ತೇಜಸಾಮಪಿ ಯತ್ತೇಜಸ್ತಪಸಾಮಪಿ ಯತ್ತಪಃ ಶಾಂತಾನಾಮಪಿ ಯಶಾಂತೋ ದ್ಯುತೀನಾಮಪಿ ಯಾದ್ಯುತಿಃ ದಾಂತಾನಾಮಪಿ ಯೋದಾಂತೋ ಧೀಮತಾಮಪಿ ಯಾಚ ಧೀಃ ದೇವಾನಾಮಪಿ ಯೋ ದೇವಃ ಋಷೀನಾಮಪಿ ಯಸ್ತೃಷಿಃ ಯಜ್ಞಾನಾಮಪಿ ಯೋ ಯಜ್ಞಃ ಶಿವಾನಾಮಪಿ ಯಶಿವಃ ರುದ್ರಾಣಾಮಪಿ ಯೋ ರುದ್ರಃ ಪ್ರಭಾ ಪ್ರಭವತಾಮಪಿ ಯೋಗಿನಾಮಪಿ ಯೋ ಯೋಗೀ ಕಾರಣಾನಾಂಚ ಕಾರಣಂ ಯತೋ ಲೋಕಾಃ ಸಂಭವಂತಿ ನ ಭವಂತಿ ಯತಃ ಪುನಃ ಸರ್ವಭೂತಾತ್ಮಭೂತಸ್ಯ ಹರಸ್ಯಾಮಿತ ತೇಜಸಃ ಅಷ್ಟೋತ್ತರಸಃ

ಮಹಾರೂಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತ

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರಿ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹು ಸರ್ವಾಂಗ ಶರಣ್ಯ ಸರ್ವಲೋಕಕೃತ್.

ಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಾಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಃ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾಪತಿರುಮಾಕಾಂತೋ ಜಾಹ್ನವೀ ಧೃತುಮಾಧವಃ ವರೋ ವರಾಹೋ ವರದೋ ವರೆಣ್ಯಃ ಸುಮಹಾಸ್ವನಃ ಮಹಾಪ್ರಸಾದೋ ದಮನಃ ಶತ್ರುಃ ಶ್ವೇತಪಿಂಗಲಃ ಪೀತಾತ್ಮ ಪರಮಾತ್ಮ ಚ ಪ್ರಯತಾತ್ಮ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯಶ್ಚಿತ್ ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ ಋತು

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯ

ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗ ಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮ ಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತ ಶುಚಿಃ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತಥೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ ಋಷಯ

ಯಥಾಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾಃ ಪ್ರಧಾನತಃ ಆಸ್ತಿಕಾ ಶ್ರದ್ಧಾದಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚ ಭಾವೇನಾಮಿತ ತೇಜಸಃ ಶಯಾನಾಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೇ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ ಸರ್ವಧಾ ಏತದ್ದೇವೇಷು ದುಷ್ಪ್ರಾಪಂ ಮನುಷ್ಯೇಷು ನ ಲಭ್ಯತೆ ನಿರ್ವಿಘ್ನಾನಿಶ್ಚಲಾ ರುದ್ರೇ ಭಕ್ತಿರವ್ಯಭಿಚಾರಿಣೀ ತಸ್ಯೈವ ಚ ಪ್ರಸಾದೇನ ಭಕ್ತಿರು

ಆಸಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನಾ ಶುಭಬುದ್ಧಿನಾ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂ ಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೆ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋ ಯಮಃ.

ಕಂ ಪರಶುಮಭಯದಂ ದಕ್ಷ ಭಾಗೇ ವಹಂತಂ ನಾಗಂ ಪಾಶಂ ಚ ಗಂಟಂ ಪ್ರಳಯಹುತವಹಂ ಸಾಂಕುಶಂ ವಾಮಭಾಗೇ ನಾನಾಲಂಕಾರಯುಕ್ತಂ ಸ್ಫಟಿಕಂ.

0: ಶಿವಾಯ ನಮಃ ಸಾಂಬ ಶಿವಾಯ ನಮಃ ಹರ ಓಂ ತತ್ ಸತ್
1: ಓಂ ನಮಃ ಶಿವಾಯ.
2: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya.

ಮದವನ ಮಿಯಂ ಮಿಯಂ ಬಂಧು ಸರಣಿ ಅಪೇಕ್ಷಾ ನೋಚಿತ್ ಕಿನ್ ನಹರಸಿ ಭವನ್ ಧ್ಯಾನ ವಿಮುಖಂ ದುರಾಸಾ ಭೂಯಿಷ್ಠಾಂ ವಿಧಿಲಿಪಿಮಸತ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನಖಲು.

0: Shivaya. You're listening to Shaivam.org Radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, the next program is Yoga, Spiritual Discourse. In this, you are about to listen Sadhana, presented by Sri Ramakrishnan. Thank you. Om Namah Shivaya.
2: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತಪಸ್ವಾಧ್ಯಾಯೈಶ್ವರ ಪ್ರಣಿಧಾನಾನಿ ಕ್ರಿಯಾ ಯೋಗಃ ಸಮಾಧಿ ಭಾವನಾರ್ಥಃ ಕ್ಲೇಶ ತನುಕರಣಾರ್ಥಶ್ಚ ಅವಿದ್ಯಾಸ್ಮಿತಾರಾಗದ್ವೇಷಾ ವಿನಿವೇಶಾಃ ಪಂಚಕ್ಲೇಶಾಃ ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸುಪ್ತತನುವಿಚ್ಛಿನ್ನ ಉದಾರಾಣಾಂ ಅನಿತ್ಯಾ ಶುಚಿ ದುಃಖಾನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರವಿದ್ಯಾ ದೃಗ್ದರ್ಶನಶಕ್ತ್ಯೋ ಏಕಾತ್ಮದೇವ ಅಸ್ಮಿತಾ ಸುಖಾನುಷಯಿ ರಾಗಃ ದುಃಖಾನುಷಯಿ ದ್ವೇಷಃ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ವಿನಿವೇಶಃ ತೇ ಪ್ರತಿಪ್ರಸವಹೇಯಾಃ ಸೂಕ್ಷ್ಮಾಃ ಧ್ಯಾನಹೇಯಾಸ್ತದ್ವೃತ್ತಯಃ ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾ ದೃಷ್ಟಜನ್ಮ ವೇದನೀಯಃ ಸತಿ ಮೂಲೇ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ ತೇ ಹ್ಲಾದ ಪರಿತಾಪಫಲಾಃ ಪುಣ್ಯಾಪುಣ್ಯಹೇತುತ್ವಾತ್ ಪರಿಣಾಮತಾವ ಸಂಸ್ಕಾರ ದುಃಖೈಃ ಗುಣವೃತ್ತಿ ವಿರೋಧಾ ಚ ದುಃಖಮೇವ ಸರ್ವಂ ವೇಕಿನಃ ಹೇಯಂ ದುಃಖಮನಾಗತಂ ದೃಷ್ಟದೃಶ್ಯೋ ಸಂಯೋಗೋ ಹೇಯ ಹೇತುಃ ಪ್ರಕಾಶಕ್ರಿಯಾ ಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷ ವಿಶೇಷ ಲಿಂಗಮಾತಾಳಿಂಗಾನಿ ಗುಣಪರ್ವಾಣಿ ದ್ರಷ್ಟಾದೃಶಿ ಮಾತೃಶುದ್ಧೋಪಿ ಪ್ರತ್ಯಾನುಪಶ್ಯಃ ತದರ್ಥಂ ಯೇವ ದೃಶ್ಯಸ್ಯ ಆತ್ಮಾ ಕೃತಾರ್ಥಂ ಪ್ರತಿ ನಷ್ಟಮಪ್ಯನಷ್ಟಂ ತದನ್ಯಸ್ಯಾಧಾರಣತ್ವಾತ್ ಸ್ವಸ್ವಾಮಿ ಶಕ್ತ್ಯೋ ಸ್ವರೂಪಲಬ್ಧಿ ಹೇತು ಸಂಯೋಗ ತಸ್ಯ ಹೇತುರ ವಿದ್ಯಾ ತದ್ ಅಭಾವಾತ್ ಸಂಯೋಗಾಭಾವೋ ಹಾನಂ ತದೃಶೇ ಕೈವಲ್ಯಂ ವೇಗಖ್ಯಾತಿರತಿ ಅವಿಪ್ಲವಾ ಹಾನೋಪಾಯಃ ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ ಯೋಗಾಂಗಾಣಾಂ ಅನುಷ್ಠಾನಾತ್ ಶುದ್ಧಿಕ್ಷಯೇ ಜ್ಞಾನಾದೀತಿರವ್ಯಗಖ್ಯಾತೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೋ ಅಷ್ಟೌ ಅಂಗಾಣಿ ಅಹಿಂಸಾ ಸತ್ಯಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಬ್ರಹ್ಮಯಮಃ ಜಾತಿದೇಶಕಾಲ ಸಮಯಾನವಚ್ಛಿನ್ನಾಃ ಸಾರ್ವಭೌಮ ಮಹಾವೃತಂ ಶೌಚ ಸಂತೋಷ ತಪಸ್ವಾಧ್ಯಾಯೀಶ್ವರ ಪ್ರಣಿಧಾನಾನಿ ನಿಯಮಃ ವಿತರ್ಕವಾಧನೇ ಪ್ರತಿಪಕ್ಷ ಭಾವನಂ ವಿತರ್ಕಾಹಿಂಸಾದಯಃ ಕೃತಕಾರಿತಾನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮಧ್ಯಾದಿ ಮಾತ್ರ ದುಃಖ ಅಜ್ಞಾನ ಅನಂತಫಲಾಃ ಇತಿ ಪ್ರತಿಪಕ್ಷ ಭಾವನಂ ಅಹಿಂಸಾ ಪ್ರತಿಷ್ಠಾಯಾಂ ಸತ್ತತ್ ಸನ್ನಿಧೋ ವೈರತ್ಯಾಗಃ ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾಫಲಾಶ್ರಯತ್ವಂ ಅಸ್ತೇಯ ಪ್ರತಿಷ್ಠಾಯಾಂ ಸರ್ವಲೋಕಾತ್ಮೋಪಸ್ಥಾನಂ ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭಃ ಅಪರಿಗ್ರಹಸ್ಥೈರ್ಯೇ ಜನ್ಮಕಥಂತಾ ಸಂಬೋಧಃ ಶೌಚಾತ್ ಸ್ವಾಂಗಚುಗುಪ್ಸಾ ಪರೈರ ಸಂಸರ್ಗಃ ಸತ್ಯಶುದ್ಧಿ ಸೌಮನಸ್ಯ ಏಕಾಗ್ರ್ಯ ಇಂದ್ರಿಯಜಯಾತ್ಮದರ್ಶನ ಯೋಗ್ಯತ್ವಾನಿ ಚ ಸಂತೋಷಾದನುತ್ತಮ ಸುಖಲಾಭಃ ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯಾತ್ ತಪಸಃ ಸ್ವಾಧ್ಯಾಯ ದಿಷ್ಟದೇವತಾ ಸಂಪ್ರಯೋಗಃ ಸಮಾಧಿ ಸಿದ್ಧಿರ್ ಈಶ್ವರ ಪ್ರಣಿಧಾನಾತ್ ಸ್ಥಿರ ಸುಖಂ ಆಸನಂ ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಂ ತತೋ ದ್ವಂದ್ವಾನಭಿಘಾತಃ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ಗತಿ ವಿಚ್ಛೇದಃ ಪ್ರಾಣಾಯಾಮಃ ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ ದೇಶ ಕಾಲ ಸಂಖ್ಯಾ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಸೊ ವಿ ಆರ್ ಡಿಸ್ಕಸಿಂಗ್ ದಿಸ್ ಸೂತ್ರ. ಬಾಹ್ಯ ಆಭ್ಯಂತರ ಸ್ತಂಭ ವೃತ್ತಿ ದೇಶ ಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ವಿ ಆರ್ ಟಾಕಿಂಗ್ ಅಬೌಟ್ ದಿ ರೇಚಕ ಅಂಡ್ ಪೂರಕ ತೃದಿ ರೇಚಕ ಅಂಡ್ ಪೂರಕ ದಿ ಅಂತ ಕುಂಭಕ ಅಂಡ್ ಬಹಿ ಕುಂಭಕ ವಿಚ್ ಇಸ್ ಪ್ರಾಕ್ಟಿಸ್ಡ್ ಬಿಕಾಸ್ ಆಫ್ ದಟ್ ದಟ್ ಕೈಂಡ್ ಆಫ್ ಪ್ರಾಣಾಯಾಮ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್. The pranayama, which happens automatically because of the practice of this kind of practiced pranayama, which is the kumbhaka, which is natural, that will be explained in the next sutra. Chaturthaha, that is the fourth stage. So that will be explained in the next sutra. The inhaling, holding, exhaling, holding is what we are talking about here. Through practice. And that also is of three types. Desha, Kala, Sankhya, Vihi. controlling it in a state, in a place, controlling it in a, for a period of time, controlling it for a period of count. And that also Paridrishto Dirga Sukshma, if you practice that, then it becomes, the pranayama becomes very dirga and it becomes subtle, sukshma also. Now, there also, mandya, manda, madhya, adhimatra, tva, tatopi, vishesha, there also there is a difference, manda, madhyama and adhimatra. What is manda, what is madhya and what is madhyama and what is adhimatra? Manda, if you do up till 12, if you are able to do up till 12 counts, sankhya, then that is manda. If you are able to continue to hold the prana breath for 24 counts, that is madhyama. If you are able to hold on to prana for 36 counts, that is uttama. So, there also it differs. The pranayama, there also in the desha, kala, sankhya, there also there is a difference of class. Manda, madhyama and uttama. Till 12 it is manda only. 12 or till 12, it is manda. Yatra prashvasa purvako. In fact, only from 12 they start as manda because the previous situation they are practicing pranayama, they have not entered into pranayama. So that is only after 12. Manda you can accept only after 12. Yatra prashvasa purvakaha purvako gatya bhavaha sa bahyaha. Yatra prashvasa purvako gatya bhavaha sa abhyantraha tritiyaha. Stambha vrittir yatra ubhaya bhavaha sakat prayatana bhavati. So wherever when you are inhaling, you prevent, when you are doing the puraka, when you prevent, puraka means filling up, inhaling. So if you are doing that, then doing that stambha, doing that gatya bhava, movement of prana, then that is called internal kumbhaka. It's a state holding on to the kumbhaka, antara kumbhaka. Now, when you bahya yatra shvasa purvakaha gatya bhava, so if you are able to exhale and hold on to that prana there without inhaling or without exhaling, then that is called bahir kumbhaka. Bahya kumbhaka abhyantra, this explained in different way. Tritiya, and the third state is stambhavrittir yatra ubhaya bhava, without any effort, without internal intake of pranayama or external exhaling of pranayama, inhaling or exhaling, the pranayama, the kumbhaka, which happens without any effort, that is the third. Bhavati yatha tapte nyastam upale jalam sarvataha sankocham apadyate tatha dvayoryopate bhavati abhavah. But how can we both inhaling and exhaling become non-existence? How can they become non-existent? See, either you have to inhale or you have to exhale. Both cannot stop at same time. If you say, then he is giving an example like there is this tava, there is this plate, iron plate which is hot. On that iron plate, you are putting a drop of water. What will happen to that water? It will start getting evaporated. Because of heat, it will get evaporated. Now, this water will start to shrink from all the sides in the same way. No, from the left side I will reduce, not from the right side. Or from the right side only I will reduce, not from the left side. It doesn't see the sides. It will shrink from all the sides and it will just evaporate. In the same way, the inhaling and exhaling, the shvasa and prashvasa, they both will simultaneously be removed, destroyed. Because

ಸರ್ವಸರ್ವಾತ್ಮಸರ್ವಸರ್ವಕರೋವರ ಸರ್ವಾತ್ಮಸರ್ವವಿಖ್ಯಾತ ಸರ್ವಸರ್ವಕರೋಭವ ಜಟೀ ಚರ್ಮೀತ್ಸಿ ಖಂಡೀ ಚ ಸರ್ವಾಂಗಸರ್ವಭಾವನ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತಹರ ಪ್ರಭು ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತ ಶಾಶ್ವತೋ ಧ್ರುವ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನ ಅಭಿವಾದ್ಯೋ ಮಹಾಕರ್ಮ ತಪಸ್ವೀ ಭೂತಭಾವನ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿ ಮಹಾರೂಪೋ ಮಹಾಕಾಯೋ

ಸುರಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶ್ಚ ನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾಘೋರತಪ ಅದೀನೋ ದೀನಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪಸ್ವಯಂ ಶ್ರೇಷ್ಠೋ ಬಲವೀರೋ ಬಲೋಗಣಃ ಗಣಕರ್ತಾ ಗಣಪತಿರ್ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮೋ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರೋ ಧನ್ವೀ ಬಾಣಹಸ್ತಕಪಾಲವಾನ್ ಅಶನೀ ಶತಘ್ನಿ ಖಡ್ಗೀ ಪಟ್ಟಿಸೀ ಚಾಯುಧೀ ಮಹಾನ್ ಸುರ್ವಹಸ್ತಸ್ವರೂಪಶ್ಚ ತೇಜಸ್ತೇಜಸ್ಕರೋ ನಿಧಿಃ ಉಷ್ಣೀಷಿ

ಅನುಗತೋ ಬಲಃ ಇತಿಹಾಸಸ್ಯ ಕಲ್ಪಶ್ಚ ಗೌತಮೋಥ ನಿಶಾಕರಃ ದಂಭೋ ಹ್ಯದಂಭೋ ವೈದಂಭೋ ವಶ್ಯೋ ವಶಕರ ಕಲಿಹಿ ಲೋಕಕರ್ತ ಪಶುಪತಿರ್ಮಹಾಕರ್ತ ಹ್ಯನೌಷಧ ಅಕ್ಷರಂ ಪರಮಂ ಬ್ರಹ್ಮ ಬಲವಚ್ಛಕ್ರ ಏವ ಚ ನೀತಿರ್ಹ್ಯನೀತಿ ಶುದ್ಧಾತ್ಮ ಶುದ್ಧೋ ಮಾನ್ಯೋ ಗತಾಗತಃ ಬಹು ಪ್ರಸಾದಸ್ಸು ಸ್ವಪ್ನೋ ದರ್ಪಣೋಧತ್ವಮಿತ್ರಜಿತ್ ವೇದಕಾರೋ ಮಂತ್ರಕಾರೋ ವಿದ್ವಾನ್ ಸಮರಮರ್ದನಃ ಮಹಾಮೇಘ ನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲೋ ಮಹಾಜ್ವಾಲೋ ಅತಿಧೂಮ್ರೋ ಹುತೋ ಹವಿಃ ವೃಷಣಶಂಕರೋ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಸ್ತಥಾಂಗಲುಬ್ಧಶ್ಚ ಶೋಭನೋ ನಿರವಗ್ರಹಃ ಸ್ವಸ್ತಿದಸ್ವಸ್ತಿ ಭಾವಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭಪರಾಯಣಃ ಕೃಷ್ಣ

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾ

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರೀ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹು ಸರ್ವಾಂಗ ಶರಣ್ಯ ಸರ್ವಲೋಕೃತ್ ಪವಿತ್ರ

ಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ದಿಗ್ಮತೇಜಃ ಸ್ವಯಂ ಭುವಃ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾಮನೋಜವಃ ಚಂದನೀ ಪದ್ಮನಾಲಾಗ್ರಹ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾಪತಿರುಮಾಕಾಂತೋ ಜಾಹ್ನವೀ ಧೃತುಮಾಧವಃ ವರೋ ವರಾಹೋ ವರದೋ ವರೆಣ್ಯಃ ಸುಮಹಾಸ್ವನಃ ಮಹಾಪ್ರಸಾದೋ ದಮನಃ ಶತ್ರುಃ ಶ್ವೇತಪಿಂಗಲಃ ಪೀತಾತ್ಮ ಪರಮಾತ್ಮ ಚ ಪ್ರಯತಾತ್ಮ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯರ್ಷಿರ್ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ ಋತು

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರಃ.

ದೇವಸಿಂಹೊ ನರರ್ಷಭಃ ವಿಬುಧೋಗ್ರವರಃ ಸೂಕ್ಷ್ಮಃ ಸರ್ವದೇವಸ್ತಪೋಮಯಃ ಸುಯುಕ್ತಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯಃ ಗುಹಕಾಂತೋ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥೋಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿಃ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ

ಸಾಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿಸಹಸ್ರೇಷು ನಾನಾ ಸಂಸಾರಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿ

ಶಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನ ಶುಭಬುದ್ಧಿನ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯ ಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತ ಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋಯ

ವಗಾತ್ಮಾ ಪಶುಪತಿರ್ ವಾತರಂ ಹಾಮನೋಜವಃ ಚಂದನೀ ಪದ್ಮನಾಳಾಗ್ರ ಸುರಭ್ಯುತ್ತರನೋ ನರಃ ಕರ್ಣಿಕಾರ ಮಹಾಸ್ರಗ್ವಿ ನೀಲಮೌಲಿಷ್ಟಿನಾಕದೃತ ಉಮಾ